ಸ್ಥಳಗಳು ಇಂದಿರಾ ಚೌಧರಿ ಅವರ ಚಿತ್ರವನ್ನು ಸರ್ಕಾರದಿಂದ ತಾಲೀಮ ನ್ಯಾಯಿಕ ಸಮಿತಿ ಸದಸ್ಯರ ನ್ಯಾಯಿಕ ಸಮಿತಿ ಸಹಭಾಗಿಗಳ ಅಂಗೀಕಾರ ಯಾರು ಬಂದಿದ್ದು ಕಾರಣ ವರದಿಯ